0: ಬಡಿಯ ಹತ್ತ ಲಾಲ್ಕೆ ಮುಸ್ತಿಯೇ ಕರೇ ನಾನು ಅಗ ಸುಮ್ಲೇ ಜೇ ಖಟ್ಟೆ ಕಾಲೇ ದೇ ಮಹಲ್ಲಾ ಪಹಿಲಾ
1: ಜೋ ಜೋ ರುಸ್ರ ನಾವಣಿ.